ರು ಸುಲ್ತಾನ್ಪುರಿಗೆ. ದೋಸ್ತೋ ಇಸಿ ಕೆ ಸಾಥ್ ಕಾರ್ಯಕ್ರಮ ಶುರು ಕಿ ಪುರಾನಿ ಮಹಫಿಲ್ ಅಬ್ ಯಹಿ ಖತ್ಮ ಹೋತಾ ಹೈ. ದೀಜಿಯೇ ಇಜಾಜತ್, ನಮಸ್ಕಾರ.